0: ಶುಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಂಪ್ರಭಾ ನಿರ್ವಿಧಿನಂ ಕುರುಮೆ ದೇವ ಸರ್ವ ಕಾರ್ಯಸು ಸರ್ವದಾ ರುಬ್ರರು ಮಿಲ್ನೆ ಕಾ ಮೌಕಾ ನಹಿ ಮಿಲ್ ಪಾ ರಹಾ ಅಥ ಶಬ್ದೋ ಸೆ ಅಪ್ನೋ ಕೋ ನಮನ್ ಕರ್ ಲೇತಾ ಹೂ ಪ್ರತ್ಯೇಕ ವ್ಯಕ್ತಿ ಕಿಸಿ ನ ಕಿಸಿ ರೂಪ ಮೇ ಶ್ರೇಷ್ಠ ಹೋತಾ ಹೇ ಇಸಿಲಿಯೆ ಆಪ್ಕಿ ಶ್ರೇಷ್ಠಾ ಕೋ ಹೃದಯ ಸೆ ನಮಸ್ಕಾರ ಕರ್ತಾ ಹೂ ಫಾಹುನ್ ರೇಡಿಯೋ ಕೆ ಸಭಿ ಸುನ್ನೆ ವಾಲೋ ಕೋ ಹಾರ್ದಿಕ ಸೆ ಅಭಿನಂದನ್ ಕರ್ತೆ ಹುಯೆ ಆಜ್ ಹಮ್ ಸಬ್ ಫಿರ್ ಏಕ್ ಬಾರ್ ಉಪಸ್ಥಿತ್ ಹೋ ಗಯೆ ಹೈ ಸ್ಟುಡಿಯೋ ಮೇ ಔರ್ ಕಾರ್ಯಕ್ರಮ ಜ್ಯೋತಿ ಕಾ ಪ್ರಕಾಶ್ ಲೇಕರ್ ಆಜ್ ಕಾ ವಿಷಯ ಜೊ ಏಕ್ ಬಡಾ ಸುಂದರ ವಿಷಯ ಹೈ ಜಿಸ್ಕೆ ಬಾರೇ ಮೇ ಭೀ ಬಾತ್ಚೀತ್ ಹೋಗಾ ಹಮ್ ಪಹಲೆ ಬಬ್ಲಿ ಜೀ ಕೋ ಕಹತೆ ಕಿ ಅಪ್ನಾ ಎಂಟ್ರೀ ಕರೇ ಔರ್ ಫಿರ್ ಕಾರ್ಯಕ್ರಮ ಕೋ ಧೀರೆ ಧೀರೆ ಆಗೆ ಬಢಾಯಾ ಜಾಯೆಗಾ
1: ಕಿಸಿ ಕೋ ದಿಲ್ ಮೇ ಬಸಾನಾ ಹೋ ತೋ ದಿಲ್ ಬಡಾ ಕೀಜಿಯೆ ಲೇಕಿನ್ ಕಿಸಿ ಕೆ ದಿಲ್ ಮೇ ಬಸನಾ ಹೋ ತೋ ಸ್ವಯಂ ಛೋಟೆ ಹೋ ಜಾಯೆ ಮೇರಿ ಓರ್ ಸೆ ಸಭಿ ಸುನ್ನೆ ವಾಲೋ ಕೋ ನಮಸ್ಕಾರ
0: तो दोस्तों जैसे कि अभी आपने सुनी लिया है बबली जी ने अपना एंट्री डाल चुके हैं कार्यक्रम में तो हम कार्यक्रम को आगे बढ़ाते हैं और आज का कार्यक्रम में कुछ सुंदर सुंदर गीतों के साथ हम सब उपस्थित हुए हैं तो पहला गीत हम रखते हैं कि तेरी दोस्ती मेरे प्यार